train wo area mo nyina ene wo ye be her part sadia wo ye bia ye edire ba bia won sanka ye na won saka na wo ye deda ebi mo se wo ye dwe sadia wo ye bia ye e wrapte be madian krofodi twa wo mpoa no wo benyam na broso akosia.